ಸರಿ ಗಮ ಪದ ನಿಧ ಗತಿ ಧನಿಧ ಪಮ ಪದ ನಿಧಿ ಧನಿಧ ಗತಿ ಧನಿಧ ಪದ ರಿಧ ನಿಧ ಪಮ ಪದ ನಿಧ ಪಮ ಸರಿ ಗಮ ಪಗ ರಿಧ ಪಮ ಪಮ ಪದ ನಿಧನಿ ಗತಿ ಧನಿಧ ಪದ

ಸರಿ ಗಮ ಬಗರಿ ಗಮ ಬದ ನಿಧ ಗತಿ ಧನಿ ದ ಪಮ ಬದ ನಿಧ ಗತಿ ಧನಿ ದ ಪಮ ಬದ ನಿಧ ಗತಿ ಧನಿ ದ ಬದ ರಿ ಧನಿ ದ ಬಬ ಬದ ನಿಧ ಗತಿ ಧನಿ ದ